ಮುನಿಚ ಕಟ್ಟ ವರ ಕಿಸನ್ ಬುರಲಿ ಧರ ಕುಣಿ ಮನೆ ಗಿರಿ ಧರ ನರ ವರ ನಟವ ಕುಂಜವನಿ ಕೇಳ ತುರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿನ್ ಗಾತ್ ಅಲಿ ಚನನನ ನಾಥ ತ ಉಡುವಿ ಬಾತ್ ಇತಿ ಅಲ ಗೋಪ ಗೋಪಿಕ ಕನೈಯ ಸಖ ಖೇಡ ತೋ ರಾಧ ಸಖೀಲ ಕಸ ಕಸ ಕಸ ಕಸ

ನಮೂನೆ ಚಕಟ ವರ ಕಿಸನ್ ಬುರಲಿ ಧರ ಕುನಿ ಮನೆ ಗಿರಿ ಧರ ನರ ವರ ನಟವ ಕುಂಜವನಿ ಕೇಳ ತುರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿಂಗಾರ್ ಅಲಿ ಚನ್ನನ ನಾಥತ ಉಡುವಿ ಬಹಾರ್ ಕಿತಿ ಅಲ ಗೋಪ ಗೋಪಿಕಾ ಕನಯ್ಯ ಸಖ ಖೇಡ ತೋ ರಾಧಾ ಸಖೀಲ ಕಸ ಕಸ ಕಸ ಅಸಾ.

ಕಟ್ಟ ವರ ಕಿಸನ್ ಬುರಲಿ ಧರ ಕುನಿ ಮನೆ ಗಿರಿಧರ ನರ ವರ ನಟವ ಕುಂಜವನಿ ಕೇಳ ತು ರಾಸ ರಂಗ್ ಇಕ ನಟರಂಗಿ ನಾರ ಕರಿ ಸೋಳ ಸಿನ್ ಗಾರ್ ಅಲಿ ಚನ ನನ್ನ ನಾಚತ ಉಡ್